ಸ್ಯಾಕ್ಸೋಫೋನ್ ವಾದಕ್ ಸುರೇಶ್ ಯಾದವ್, ಕ್ಲಾರಿಯೋನೆಟ್ ಪರ್ ಭಿ ಬಜಾಯಿ ಧುನ್ ಆಪ್ಕೋ ಆಜ್ ಸುನವಾಯೆಂಗೆ ಇಸಿ ಕಾರ್ಯಕ್ರಮ ಮೇ, ಕಲಾಕಾರ್ ಸುರೇಶ್ ಯಾದವ್।